ಲಕ್ಷ ಚಂಡುತ ತಾಕ ಚಂಡುತ ತರಗಡೆ ತೊಂಕ ಕಚ್ಚಂಡುತ ಜಡಗಂಗವು ತೊಂಗ ಕೈಲಾಸಗಿರಿ ಬೈ ಜಡಗಂಗವು.

ಆಕಾಶವಾಣಿ ವಿಜಯವಾಡ ಸ್ಟಿಲ್ ದ ವಾಯ್ಸ್ ಆಫ್ ದ ನೇಷನ್ 90 glorious ಇಯರ್ಸ್ 1936 ಟು 2026 ಇಟ್ಸ್ ಎ ಸಿಕ್ಸರ್ ಆಕಾಶವಾಣಿ 90 years ನಾಟ್ ಔಟ್ ನಾಟ್ ಔಟ್ ನಾಟ್ ಔಟ್ ಆಕಾಶವಾಣಿ